ದೂರಕು ಸುಂದರ ಪರ್ವತ ಮಳ ಕೆತಕು ಸುಂದರ ಧನ ಪ್ರಭಾತ ನಿಗಡಿ ಹೊಸ ಉಚಿ ಬಾರೆ.

0: ಆಯ್ತ ಕನ್ಯಾಕಾಮೋರ್ ಅರಸ್ತಿ ಬರ್ತಾರಲ್ಲೇ ಟೇಡನಾಯ್ ಹಂಗೆ ಮಾಡುವ ಜರ ಹಪ್ಪಲ್ಲಾರ ಪುನಃ ಮಾಡುವಾಗ ಗಾಡೋರ್ಲೆ ಟೇಡೋರ್ ಹಿ ಅಲ್ಲಿ ಅಸನ್ ಗುಟ್ಟಿ ಚಿಡೋರ್ ಗುಟ್ಟಿ ಚಿಡೋರ್ ಮನೆ ಹುಸ್ತಿ ಓಥರಲ್ಲ ಒನ್ ಭಾವರಿ ಮನೋ ಒಂಡ ತೊಣಿವ್ರು ನಿಂಗಾ ಇವ್ರ ಖಾತ್ರ ಆರು ಉಂಡ ಸಿವ್ರ ಸನ್ನಿಕಿರಿ ಮನೆ ಪಾಯ್ರೆ ಹಿ ಬಿಜ್ಜಾ ಕಾಲದ ಮಾಡುವ ಅಸ್ತಿ ಮನೆ ಲಗ್ಗೋ ಜೆ ಅಯ್ಯಾ ಜೆ ಕನ್ಯಾಂದ್ರನಾಥಿ ಲಗ್ಗೋ ಹಲೇ ಏನಂತ ಪೂರ ಸಿಖಿರ್ಕಾನ್ ಅಂತಿಂತ ಮಲ್ಲಬಾಕಂತ ಪತ್ಕಿರ್ತ ಜಮ ಮುಂದಿರ ಹಾಕಿರಾರ ಆತ ಹೆಂಗಾನ ಖಾಲಿ ಒತ್ತಾರ ಹಂಗೆ ತಾರು ಟಿಕೆ ಎಕ್ಸ್ಪೀರಿಯನ್ಸ್ ಮನ್ಸ್ಕಾನ್ ಯಾಕೂ ಹಾ ಸಮಯ ಕೇರಾ ದಿನ ಕೋಲಾಕಾರ ಹಿ ಕುದ್ದುಕಾನ್ ಢೇರುನ್ ಆಕುನ್ ಮಾಥಾ ಹಿ ಮಂಜಾ ಕರದೆ ಮಾ ಲೇಕಿನ್ ಎಡ ಪಂದ್ರ ಕುನ್ ಮನಾ ಮಕಮ್ ನೈ ಜಾಹಿ ಹಲೇ ತಹಿ ಪತ್ಸ್ಕಾನ್ ತಕುನರ್
1: ಹೋಯ್ ಹೋಯ್
0: ಐ ಇಸ್ ಕೋಲಾಕಾರ ಸಿ ಜಾಹಿ ಹಲೇ ತಹಿ ಬೆಂಜಾ ನಿಹರು ಜಮಾದನ್
1: ಜಿತಿ ತರ ಕಾಲ ಬರಲ್ದ ಮೇಲೆ ಹೇಳಿ ನಿಮ್ ಜಿತೆಬೇಲೆ ಬರ್ತಿಯಾ ನಿಮ್ಮ ಮಾಲ ಚಾರ ಹೋ ಬಾಕಿ ನಿಮ್ ಛೋಟೆ ಟಿ ರಾಜಕಾರ ಅದಗಿ ಲಗನ ಕೈ
0: ಹಾ ಮನೆ ಛೋಟೆ ಬುಲಿ ಮಲ್ಲ ಟಿಕ್ಕೆ ಹಂಗೆ ಕುಕ್ಕೋದರಿನ್ ಮಹವಾಲ ಸತ್ ಲುಕಿಯಾ ಕೋರ್ ಮಲಾಲೆ ನೋ ಲುಕಿಯಾ ಕೋರ್
1: ಓಹೋ
0: ಮಲ್ಲ ಎಗಾರ ಲುಕಿಯಾ ಕೋರ್ ಹಂಗೆ ನಾ ತರ್ತಿ ಜೋಡಿ ಜೋಡಿ ಬಾರ ಅಲ್ಲೇ ಗಾಡಿ ಹೊಂಟ ಚಾರ ಬಾಕಿ ನೆನೆ ಇದ್ರಿಗೆ ಪಾಂಗ್ ಪಾಂಗ್ ರೋ ನೈ ಹಿಸಾಬ್ ಮಮಂಚ ಹಂಗೆ ಮಲ್ಲ
1: ಅಚ್ಛಾ
0: ಹಂಗೆ ನಿಂಗೆ ತತ್ತೈತಾರ ಬಾಕಿ ಸಲ ತೊಹಣೆ ನೂರು ನೀವು ರೋನ್ ಬಚ್ಕಾನ್ ಹಂಗ ನೂರು ಕಹಲ್ ಏನು ನೀವ್ರ ಹಂಗೆ ಮಲ್ಲ ಹಂಗೆ ನದಾನೆ ನಿದ್ರಿಗೆ ಧರ್ಸ್ಕಾನ್
1: ಹೇಳಿ ನಿಮ್ ಗಾಡಿ ಕೋನಾರು ಕೋನ್ ಬರ್ತೀಯಾ ಬುಲಿಕ್ರಿ ಭಾವ
0: ಬರ್ತೀಯ ಬಹುತ್ ಭಾವಸ್ಕಾರ ಬಹುತ್ ಪಸಂದ ರಚಾ ಆ ಕಿರ್ವೆ ಬನ ಗೆಸ್ಕೆ ದುಃಖ ಲಗ್ಯ
1: ಬಾಕಿ ಜೊತೆ ಏನ್ ತೊಣೆ ಅಚ್ಛಾ
0: ಕಾರಣ ನೀ ಬಾಕಿ ಪತ್ಕಿಸಿನ ಅಂದ್ರೆ ಹೋರ್ ನೀ
1: ಹೊನ್ನೆ ಭಾವಸ್ಕಾರ
0: ಏನ್ ಭಾವಸ್ಕಾರ ಇದನ್ನ ಸಿಕ್ಕರು ಹೊನ್ಲೆ ರಾಜ ಕುದ್ದಾಂಗ ಒಂದು ಬಚ್ಕಾನ್
1: ಠೀಕ್ ಠೀಕ್ ಠೀಕ್ ಠೀಕ್ ಹೇಳಿ ಈ ಜನ ತೊಹಣೆ ಒಬ್ಬನ್ ಅಚ್ಚನಾರ್ ಬುಲಿಕ್ರಿ ತಂಕಾರ ಮಾಡುವಾನು ತ ಅಚ್ಚನಾರ್ ಆ ಫಿರ್ ಇದನ್ನ ತೊಹಣೆ ಧರಿಕಿ ಫಿರ್ ಬರ್ತೀಯಾ ಬಿಕಾ
0: ಬರ್ತೀಯಾ ಕೋಯ್ ಬರ್ತೀಯಾ ಕೋಯ್ ಮುರ್ಕಿ ಅಸ್ಕೆ ಅಂತ ಪಗಡಿ ಚೋರ್ ಪಗಡಿ ಚೋರ್ ಅವರು ತೊಹಣೆ ತರ್ಪಾಣಿ ಇಯರ್ ಹೋಗಿನ್ ಆಡ್ಕೋ ಚಾಹಿ ದುಯ್ ದುಯ್ ಸೇರ್ ಅಸಾನ್ ಇಯರ್ ಅಂತಿನ್ ತೊಹಣೆನು ಚೋರ್ ಟಿಕೆ ಹಾಲಿ ಭಂಕಾ ನುಟೋ ಅಂತಿನ್ ಹಪ್ಪೋಯ್
1: ಅಲ್ಲೇ
0: ಇನ್ನು ತುಂದು ಅವ್ರ ತರ್ಪಾಣಿ ಬಂದ್
1: ಅಚ್ಛಾ
0: ಹಾಂ ಹಪ್ಪೋಯ್ ಅಂತಿನ ಊರೇ ಹೊನ್ನೆ
1: ಅಲ್ಲೇ ಊರ್ನ ಅಕ್ಕ ನೀ ಅಕ್ಕಂಟೆ ನಿಮ್ಮ ನಿಮ್ಮ ತೊಹಣೆ ಆತಲಿ ಟಿಕೆ ಊರ ಆತ ಟಿಕೆ ಮೇನೋ